ಗೆದೆನ್ ತೆತ್ ತೆರಗೆಂತರ ಅನದ ತೆಟ್ಟೆ ಕಾತ ತೆರಗಿಡಿಕದಾದ ತೆರಗಿಡಿಕದಾಡ ತೆರಗಿಡಿಕದ ತಗತೆಟ್ಟೆ ತಗತೆಟ್ಟೆ ತಗತೆಟ್ಟೆ ತಗತೆಟ್ಟೆ ಗೆಡನಾಗ ತೆರೆಕೆಟ್ಟೆ ಗೆಡನಾಗ ತೆರೆಕೆಟ್ಟೆ ತಗತೆಟ್ಟೆ ಗೆಟ್ಟೆ ತಗತೆಟ್ಟೆ ಕಥಾನ ತಗತೆಟ್ಟೆ ಕಥಾನ ತಗತೆಟ್ಟೆ ಕಥಾನ ಧ ಧರಗಿಡಿಕ ತಗಡ್ಧ ದುರ್ಗತ್ ಧರಗಿಡಿಕ ತಗಡ್ಧ ದೃಢಗತ್ ಧರಗಿಡಿಕ ತಗಡ್ಧ ದೃಢಗತ್ ಧರಗಿಡಿಕ ತಗಡ್ಧ ಧರಗಿಡಿಕ ತಗಡ್ಧ ಧರಗಿಡಿಕ ತಗಡ್ಧ ಧರಗಿಡಿಕ ತಗಡ್ಧ ಧರಗಿಡಿಕ ತಗಡ್ಧ ಧರಗಿಡಿಕ ತಗಡ್ಧ ಧರಗಿಡಿಕ ತಗಡ್ಧ